ಮುಖಿ ಕೋಡ ತಡೆ ತರ ತರ ನಮಿಸಿ ದಿದಾಟೆ ಚಿರುವೇಕು ಬಜಾಡ ತಡೆ ತರ ತರ ನಮಿಸಿ ದಿದಾಟೆ ಚಿರುವೇಕು ಬಜಾಡ ತಡೆ ತಡೆ ತಡೆ